bɛyɛ ama wo sɛ deɛ yɛtwa wo nyina so sɛ mɛfefa na wonɛsɛmɛnameabɔ wo sɛ nsubansuo adeɛ na awurade ntumi nyama wo pipa wa ne mu nisuo nyame ɔte ase biabɔ wa yɛtwa so